ಕಾರಿ ಖೇಲ ತಮಾಷಾ ತುಂದು ಕಾರಿ ಬಾಜಿ ಖೇಲ ಗಯೆ ಬಾಜಿಗರ ಜಿಯೋ ನಿಸ ಸುಪ್ನ ಪಖಲಾಯೀ ಹೇ ತಿನ್ಕೋ ತಖತ ಮಿಳಿ ಬಡಿಯಾಯಿ ನಿರ್ಪೋ ಮನ ವಸ್ಯಾ ಲಿವಲಾಯಿ ಖಂಡಿ ಬ್ರಹ್ಮಂಡಿ ಪತಾಲಿ ಪುರಿ ತ್ರೇ ಪವಣ ತಾಡಿ ಲಾಯಿ ಹೇ ಸಾಚಿ ನಗರಿ ತಖತ ಸುಚಾವಾ ಗುರುಮುಖ ಸಾಚ ಮಿಲೈ ಸುಖ ಪಾವಾ ಸಾಚೆ ಸಾಚೈ ತಖತ ಬಡಾಯಿ ಹೌ ಮೈ ಗಣತ ಗವಾಯಿ ಹೇ ಗಣತ ಗಣಿಯ ಸಹಸಾ ಜೀಯ ಕ್ಯೋ ಸುಖ ಪಾವೈ ದೂಐ ತೀಯ ನಿರ್ಮಲ ಏಕ ನಿರಂಜನ ದಾತಾ ಗುರುಪೂರೇ ತೇ ಪತ ಪಾಯೀ ಹೇ ಜುಗ ಜುಗ ವಿರಲಿ ಗುರುಮುಖ ಜಾತಾ ಸಾಚಾ ರವ ರಹ್ಯಾ ಮನ ರಾತಾ ತಿಸಕೀ ಓಟ ಗಹೀ ಸುಖ ಪಾಯಾ ಮನ ತನ ಮೈಲ ನಾ ಕಾಯೀ ಹೇ ಜೀವ ರಸಾಯಣ ಸಾಚೈ ರಾತಿ ಹರ ಪ್ರಭ ಸಂಗೀ ಪೋ ನಾ ಪ್ರಾಂತಿ ಶ್ರವಣ ಸ್ರೋತ ರಜೇ ಗುರುಬಾಣಿ ಜ್ಯೋತಿ ಜ್ಯೋತ ಮಲಾಯೀ ಹೇ ರಖ ರಖ ಪೈರ ತರೇ ಪೌ ತರನಾ ಜತ ಕತ ದೇಖೋ ತೇರಿ ಸರನಾ ದುಖ ಸುಖ ದೇಹ ತೂ ಹೈ ಮನ ಭಾವ ಹೈ